0: ila capital rayo nyam mi gamata ma joma ne awi on yaqtimi parne ki o kato nam mot ilige yo kato bunga dan na tunga na kana ta parne ki o kato nam mot taw ilige yo kato mung man pigi ar palle ar tilu ta atili ar titi nam mi ka shibul lak pa mi kino kalo tugun inyong nik pigi ma yok ta kap man pigi ma yok ta kap man tamak ko pivalial lutigut qaiquwaksutigut taimanna inuk innuktaartorpallialluik naukkiarti qaluiarti ta aksunaalerii tamakkuagalai natsiarti innuktaartorpallialutik taikkunanga atiluuloortuni taima katimaqattaqatta ammaluttaw qanorpiniarmangaatta namungooniarmangaatta tamakkuap pivaliangannaqattigut maanna takko atangeruyu yartugolo kisianni ilakkanniarjukulugiarniartu atiqutiqqaartugu sulli taikanga atiliuloorsimayu sulli niroorviksaqartugut taima taikani pinasiorisiulaartumittaor sulli katikkanilaartikkigullerparlerujuniaq qurlun taimali katikkanilerutta makuninga kisuni sanaya naksareqartutinnik sanayu qakkanneqiaqarpallunniit taina pilareqerluuternialersulikun
1: Tema ukiuni tana tujama ya gatti ko ila akagum akani tujama ya ilo suma ya tema tatama upangami upangasami tujama ya yoluni tamanna chulumaimi mengulu tilugo tema pidugo yang mulialuni tamanna sejo na uyu yuni mitai ko paipan chulu tachuma nga aula titiyu angapti watani tutai ko paypal ring tapani yuni mi paypal mi tumi sitam kanu ninga ge harning ni am o tutsa tutitan paypal utorial yuni pilu usuli kanu ninga shoutau yang manga tutai ko pidu yang ni atu mana mana lu pidu che ta ko isi bitu yu mi galu simalatu kalu ge usuli pidu pijaring itu emakatausak time itu guni, tama koru cakuat cait, tama kua pikin jangan lalu, dah nyalu ada jadi cak ukau cakar tak tengah, tak kua pijaring itu, amalu sih biziku, dan tu cak tahu semua itu sang itu, nukijaring tak kua pijaring tahu semua angin semua lalu tama kuadu tufi angin kau jatuh suka ima ada yang lalu tak dapat dikati maju kalau lalu tak ilmu cuma juga jatuh keluar ilang kangu sih kutu mata tama kalau sih lalu tama punya juta kalau tama lalu kini lalu sih kalau ni ilang umno aku kalau aning aku betul tama kuadu lalu kacap baga aning aku tak kuyu tama kalau imiku Kufaka kami tatan saya mendingan itu. Amma taykua, taykan itu cacat cialok tu kalau cacat rolok tu nallah. Taykua kalau kita cacat, sholunau kita cacat, umiari cium ni rolok tu kasih yuk semua yuk atau siok kong itu. Tay mendingan paman, taykunga kali kalau tertilu, sunatunya, tay mereka cuma tanah pisuk suktu. Ammalu taasumunga tuttukasumniuni hattu uakallauman taasumunga ijanga pinyayuktikalattuksaumi mata suukaimma asakatjaangin mataanna taimeijinga yuni apikkulissakappat kiumakunnaktuarutaanna tappaniakatika
2: Tamanna nalunangittu pijariatu juismamma pannapalliallugu pijasseet sujasseet nalunangittu Teemalle eikä jos sattuisi mattia kesitä, se on kappikas on niin, että me suullaan sinne timiujunin.
0: Jakoa kino ye galai jigging it to ni of him you would pick up the Nikunizu, Nuna the boy Kunizu, Amato, Huvena Toktako, Oxulari could a gang to Noxotaki and Nunamata. Pijumaya tinu tikiutin kalorsutik aksulluni takpa oksuktaarut iksaq qagala kulungniartuksaa yugo takkunanga tuni yaqattaroqtuni takkunanga takkun pilerigi tunet company unit kayortuqtaa galaktugut ikayortuqtaa kunna umagalagniaq miyugo galakisiani isuqarniarmang matamanna taanna pilerariup
1: ei tei tei ko eka joku sama ju ne reuna la ngum me juri ne reuna la ngum lu ni ta kuolu kanu o kausingi upperiumi sima lekital pigo akagu na me juni gaba makku ku tumisi ju kenya ujani kisian aksen ngem me juni kuyan kuyan audi ni pusak tapalu lang me ju ta kuot te me ju langa ju au lagu tisangata tamatuma tamakuami ki yuti au lagu tisangani ta kuwa abaga yau lagu mojalla gaba makuni tamakuwa kanu iti walai ammaru ta kuwa le uvanga kuwege yakali tusaka yuktu willu ta kuwa siti ki yabut ika yuktu willu killu tamatuma kiinya uriamut taima asingillu ika yuktu willu kiumata dan pejaga tu ku cuman apa guru mam fan ku yo man syu kaima sama kunung syu lumingo ne ku yum dai ma gala pelu senya ku yum dai ma gala pe ku yo kai apa guru mam u ku lu mam fan ku yo syu mam sama ngo bingo tu hang cenya tu ni ida u bagul hau yang ku dai ma cuman dai ma rapi au lagu tu syani sur do people lokta palu yu ko tay ma tay ko ap yu ko yattu tam ko do asigala ngi sur do miki yu ti tay ko gashi u ko jere tara tam magi tay ko ngum mata tam ko ju sa bi u sima yu sur do ko yu ti sagala mon be be si ko tay yu sima katela ko do ma sa suli ti sa ngum tu amma do tay ko tay yu ko tatu gashi miki ligi yattu sima miki ligi yattu su kay ma gu do tau tay ma ciuma tay ma ko wiyana ko luya to angel ko tagi sian ni umat tamatu nga pilaka nya to pi pi xiao ni alu tinyu ngicho te dia wotta tay ma ga pi pi je sumni amata ame si wala faalo lukchu amma tay ma tay nya ati je ni ni to ta ciuma ka ta ge yo yo ati je ni ta nga pai pa tay ko inui namiki asilia maju kuya kaya kuya unu yak pasilia nama pat tamakorusana kurusang taku ya uruti day magalak day masyubu nakakulu yang wasak sinak tukut ukakaw mapingat siyam ima kakingun na pangutu niya kaya halak tuk katimanak udlokurutu niya ulak pat awrit yagyang ni waya kami silia nama pat day mazinga bukumana ulumi dikit tu tu saya macam tu saya tak nak tak si kingo macam si Allah kau juga macam tu
2: tema tikus si macam so mega si nauli silat tu miloni makua macam ni ima pilih kata ni tu ila abin nak ila abin nak silat mana dia nak nuiling apa
0: ni tak kuat nauli si cedu asing aksi melak tu si ulak pak charlotte nalo na si Melaksuni. Kisiyani, kawi mayugot, taman na, takoy yung kakalding nakpan. Iman na kayo, ukakon na tuksyo bunga. Dahil ko, natya ka suwiakti, umunga tao, natya ka suwiak, katawa katang mga masaw na nga, imano, sila saano do. Pingilaw siya ukalugot. Piyo kain na rin ng iman, tayo mga lima. Kisiyani, nirin niya tugon. Ni rekruta anguna tugesu ngatta ni ramniartugut tema da saqqittuqakallakpat siullerpaar siutiksanik naulaksi sanik qawi mayaqartugut na kikullu umiataiko upugutigayartu imannatsu amma kisian tauna khawima yo yara hammi yo angunis tulluni qanutwin tiar taman taman laqik kulu yunnernam tsum mingmat imanna pijumala taqaluabul at ilanikku asijikal lishum matan atuktuq manna manna tabbas tan atuktuq qanwegi balliya yo qoshi balliya yo tiliq tawbliya yo takwa piyareqartu qashikallak pallu tamakkuang mingmata tema ajigi gunnangimma soqluqai tamakkua pisereqarniartavut isumagalortarluabut asittiammeriagut atulisuung mingmata taimannaitunnereqarmingmat niriunartugoluaq tamakkua isumagalortavut atuttiarpata akawaiqtiartu
1: ammalu pisereqanequllugu tamani nunuharniaqquyiyyu ufangivialummi taanna kisaqpingalu naammanersaulluni tinittartumiungulluta tamanna tininna atoriyuttaaluviattigu taimaitsuummat ammalu tuvaqminga isipingagalattuni umataanna takanna taimakisian imertavitsanga ida qanuitangitsuq maanna panertualuguminnunna siiluqattarnasaalarninganu tema tamanna imertarpiqulu tamannaunuyarmimmat ammataikkuaq qaqqaliartiguyartu taimataikkualu aqquyartiguyartu taakkuangummangaata niartunnalunaqatik piyumayugulausumammata taimeiyingayuq imeiyingayuq qaqqaliartiuniaquvit tappaani qaqqami nunataalaarsuli aakkaliasiitti tattaanna qaqqaliarti takugaluaquni tusartitigutaqattalumma maanna tappaan tappungaumianu ikikajangitsung ammalu qaqqaliartiugasiisumaniaquni uvangaartuniaquni naliakia qanugaluakia qukiutaqaqialik imminik sapumitsiyaqiaqamman taakkualu nunaliit tappaniikajarmataqimattauijarmata taikkuakisiani pinasunniartu naukkiartiit attuna alileriyingit qaluguyartingi taakkutuugajarmata aqutinga lu'umiaritsanga tamakkuangugajarmata taima tappunga tappani uatsiusinniarluni taikkua qaqqaliartiit taimaikkajartu tamakkua qanuqtuqtaquluyarsima iualaulartung iuapiit
2: upinnaqaniqulakatimatutikisimalertasiakunikanlapannagiatuijornalunaqani taakkuali naalattuit ila kangiisulersaraittualuugatta upakutisaraittutalu sujuqartuul qatusagalaatuaqut imeikallasiungugatta qanulle iqqaitikiaqumabissiug suurlu pappisattaulua quminasiungungimimma piloanguartimi appikasuttu taanna attanaqunnamimmat illangaggut qanuqautikiaqumakajaqqissiung
0: taima maanna parnakpalliatilluta taitsumani 2011mi naattersortiqalauqatta umiarmi atausermik taina naattersortikijabut tammani pilerivikijatta sillataanillunni taakkua tamaunga umiarmu qagliluaqqaatitti simalluni pakvisartaujumajaangitsugut uvagut umiaqaq umial angunasuktii tapputugu tammani tutuujareqarniarmata taina umiaq nautiartortikijavut qagliluartuqarpa upaguitigiatuinereqarsuni uqoutigiartorlunilunniit ammalu parnaksimayugut taanna tainnaq umiaq suavernertuliriimik suurlu anersaartortittiimik ikimaiaqareqarniarmigmat tammani taakkua aqpagasuktuit qanuiliyoqakkallingnerpat aiksireqalarmigmat niriu taima niriugumangikkaluartugu kisiani ima piyaga pikallaktuqarpat parnaksimavigiaqumummiyugut taimanna nalunajaangimmat atii qaigi aiksileqi imannailiorut taima nalunajaangimmat uvatsinnu pileqitilluta suurlu kajusinnereqarnermat tamanna takujuqarnerpat aqpagasulerutta nauliksiyoqarnerpat tampani pileqilerutta suurlu piquluaqiyoqak kaallatuinnereqarmigmat hainnattauq naattersortiqikijavut tappungattau parnaksimaq qatauyereqarniarmiyuq
1: ammalu una isumag atuqsimajavut isumagiyau
2: Abituala pada tema kuvian alam maju inui takun nara tu maju mata taru maju ilai matak taru maju tetia kuku la la lam memata kuvianak mana pihal pihal leh tu sasa kena nalar memata.